ಸ್ಯಮಾಧಿಪತ್ಯಮಯಂ ಸಮಂತ ಪರ್ಯಾಯ ಸ್ಯಾತ್ ಸಾರ್ವಭೌಮಃ ಸಾರ್ವಾಯುಷಾಂತಾದಾಪರಾರ್ಧಾತ್ ಪೃಥಿವ್ಯೈ

ಗುಣ ವಿಭವೈಶ್ವರ್ಯಶೀಲ ಯನವಧಿಕ ಅತಿಶಯ ಅಸಂಖ್ಯ ಕಲ್ಯಾಣ ಗುಣಗಳ ಅಪ್ರಮೇಯ ಕೃಪಾರತ್ನಾಕರಂ ಭಗವಂತಂ.

0: ಕಾಮದಂ ಮೋಕ್ಷದಂ ತಸ್ಮೈ ನಕಾರಾಯ ನಮೋ ನಮಃ. ಓಂ ಭೂರ್ಭುವಃ ಸ್ವಃ. ಓಂ ನಂ ಅಂ ಕಂ ಖಂ ಗಂ ಯಂ.
1: ಗೋದಾವರಿ ಕೆ ಸಾಥ್ ಸಾಥ್ ಹಮ್ ಭೀ ಅಪ್ನಿ ಯಾತ್ರಾ ಪರ್ ಆಗೆ ಬಢ್ ರಹೇ ಹೈ. ಹಮಾರಿ ಆಂಖೋ ಕೆ ಸಾಮ್ನೆ ಸಾಗರ್ ಸಂಗಮ್ ಕೆ ಮನೋಹಾರಿ ಚಿತ್ರ ತೈರ್ ರಹೇ ಹೈ.
2: ಲೇಕಿನ್ ಹಮಾರಿ ಯಾತ್ರಾ ಕಾ ಅಗ್ಲಾ ಪಡಾವ್ ತೋ ಹೈ ಕುವ್ವುರು. ಶೈವ್ ಸೆ ವೈಷ್ಣವ್ ಕಿ ಓರ್ ಮುಡೆಂಗೆ ಅಬ್ ಹಮ್ ಯಹಾಂ. ಮೇರಾ ಮತ್ಲಬ್ ಹೈ ಕಿ ಗೌಡಿಯ ಮಠ ಚಲೆಂಗೆ ಔರ್ ವಹಾಂ ಹಮ್ ನಾದಲ್ಲಾ ವೆಂಕಟರಾವ್ ಜಿ ಸೆ ಮಿಲೆಂಗೆ.
1: ಇಸ್ ಸ್ಥಾನ ಕಿ ವಿಶೇಷತಾ ಕ್ಯಾ ಹೈ?
2: ಚೈತನ್ಯ ಮಹಾಪ್ರಭು ಯಹಾಂ ಪಧಾರೇ ಥೆ ಔರ್ 10 ದಿನ ತಕ್ ರಹೇ ಥೆ.
1: ಅಚ್ಛಾ, ತೋ ಚಲೋ